ಅಬೋಲ ಚಂದ್ರಮಾಝರಿ ನಭಾತ ಧುಂದ ಪೌರ್ಣಿಮಾ ಈ ಗೀತರಚನಾ ವಂದನಾ ವಿಟಣ್ಕರ್ ಯಂಚಿ ಹೋತಿ ಆಣಿ ಗಾಯಿಕಾ ಹೋತ್ಯಾ ಶುಭದಾ ದೇಶಪಾಂಡೆ.